0: ಗಣಪತಿ, ನಂದನ ಗಣಪತಿ, ಜ್ಞಾನ ಗಣಪತಿ, ಗಂಭೀರ ಗಣಪತಿ,
1: ಬಾಲ
0: ಗಣಪತಿ,
1: ನಂದನ
0: ಗಣಪತಿ,
1: ಜ್ಞಾನ
0: ಗಣಪತಿ,
1: ಗಂಭೀರ
0: ಗಣಪತಿ.

ಸಹಸ್ರನಾಮ್ನೆ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ ಸಹಸ್ರಕೋಟಿಯುಗಧಾರಿಣ ಓಂ ನಮೈತಿ. ಸಂಜಯೋವಾಚ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿರ್ಗ್ರೀವಃ.